0: ಬಟ್ರಿ ಅಮಾಡುದ ಅಲ್ಲೋ ಬೋಂಡೋರಿ ಜಿಮ್. ಆತಾ ಯಾ ಹಾತೂತ್ ತುಮಕಾ ಕಾಹಿ ಅನುಪ್ರಾಸ ಜರಿ ದಿಸಲೆ ತರಿ ಹಾತೂತ್ ಆಸಾ ತೆ ಫಕ್ತ ಎಕ ಠೇಕೋ
1: ರಿದಮ್
0: ರಿದಮ್
1: ಹಾಯ್.
0: ಆನಿ ತುಮಿ ಮಂಟಾ ತ್ಯಾ ಪ್ರಮಾಣ ವೆಗಳೆ ವೆಗಳೆ ಪ್ರಕಾರಚೆ ಗೀತಾಕ ಓವ್ಯೋ ಯಾ ನಾವ್ ಆಮಿ ದಿಲ್ಲ ಆಮಚೆ ಸೋಯಿ ಖಾತಿ.